0: ಕಾಶಿಬಾಯಿಗೆ ಹೋಗು, ಹಳೆ ಫೋನ್ ಮಾರಿಬಿಡು.
1: ಅವನು ತಿಂಗಳ ಜರ 101.6 ಮೆಗಾಹರ್ಸ್ ಎಫ್ ಎಂ ಉಜ್ಜಯಂತತೆ ಬೆಲೆಕೆ ಹಂಬಾಯಿ ಮಾರುವ ಓ ಜರ ನರಕ್ ಬಂದ ಖನೈ ತಮ್ಮ ಬಾಗೈ.